0: ಪ್ರಣಯ ಪುಷ್ಪಮೇ.
1: ಆಹಾ, ಎಂದ ಪಾಠ.
0: ಹೃದಯ ಸರಸಿ
1: ಪ್ರಣಯ ನಾಯಕನ ಪಿನ್ನಣಿಯಲ್ಲಿ ಗಾನಗಂಧ